wa koma to wo ye menia na wo na wo wana wo to wo buase atana urade wo to wo buase no wana na obenya ni mua asumtie e prebi.